ಆಸ್ಟ್ರೇಲಿಯಾ ಮೆಲ್ಬೋರ್ನ್ ನಗರಂ ಸಂಪ್ರಾಪ್ತವಾನ್. ಹಿಹತಸ್ಯ ಆಗಮನ ಸಮಯೇ ಆಸ್ಟ್ರೇಲಿಯಾ ದೇಶಸ್ಯ ನಗರಾವಾಸನ ಮಂತ್ರಿ ಕ್ಲೇರ್ ಓನೀಲ್ ಇತ್ಯೇಷ ಪ್ರಧಾನಮಂತ್ರಿಣಃ ಮೋದಿನಃ ಸ್ನೇಹಪೂರ್ವಕಂ ಸ್ವಾಗತಂ ಅಕರೋತ್. ಪ್ರಧಾನಮಂತ್ರಿ ಅವದತ್ ಯತ್ ಇಯಂ ಯಾತ್ರಾ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತಾಯಾಃ ಊರ್ಜಾಂ ವರ್ಧಿಷ್ಯತಿ ಇತಿ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೇ ಶ್ರೀಮೋದಿ ಅವದತ್ ಯತ್ ಅಸೌ ಆಸ್ಟ್ರೇಲಿಯಾ ದೇಶಸ್ಯ ಸಮಕಕ್ಷೇಣ ಎಂಥನಿ ಎಲ್ಬನೀಸ್ ಇತ್ಯನೇನ ಸಹ ಸಂವಾದಂ ಆಚರಿಷ್ಯತಿ. ಅಸೌ ಇದದಪಿ ಕಥಿತವಾನ್ ಯತ್ ಭಾರತ ಆಸ್ಟ್ರೇಲಿಯಾ ಸಹಭಾಗಿತ್ವಸ್ಯ ಮಹತ್ವಪೂರ್ಣ ಸ್ತಂಭೇನ ಭಾರತೀಯ ಪ್ರವಾಸಿನ ಸಹ ಸಂವಾದಾಯ ಅವಸರಃ ಅಪಿ ಪ್ರಾಪ್ಸ್ಯಾಮೀತಿ. ಯಾತ್ರಾವಧೌ ಶ್ರೀಮೋದಿ ತೃತೀಯ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಸಮ್ಮೇಳನೆ ಭಾಗಂ ಗ್ರಹೀಷ್ಯತಿ. ಅಸೌ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯಕಾರ್ಯಾಧಿಕಾರಿ ಮಂಚೆ ಅಪಿ ಭಾಗಂ ಗ್ರಹೀಷ್ಯತಿ. ಯತ್ರ ಸಹ ಉಭಯ ದೇಶಯೋಃ ಪ್ರಮುಖಾನಾಂ ವ್ಯಾಪಾರ ನೇತೃಣಾಂ ಸಮಾಗಮಮಪಿ ಸಂಬೋಧಯಿಷ್ಯತಿ. ಭಾರತ ಮಯನ್ಮಾರ್ ದೇಶೌ ದ್ವೈಪಾಕ್ಷಿಕ ಸುರಕ್ಷಾ ಸಹಕಾರಿತಾ ವಿಷಯೆ ಚರ್ಚಾಂ ಕೃತವಂತೌ. ದ್ವೈಪಾಕ್ಷಿಕ ಸಂವಾದ ವ್ಯವಸ್ಥಾಯಾಃ ಅಂತರ್ಗತೆ ಪ್ರಗತಿಂ ಚ ಸಮೀಕ್ಷಿತವಂತೌ. ಭಾರತ ಮಯನ್ಮಾರ್ ದೇಶಯೋಃ ಮಧ್ಯೆ ತ್ರಯೋವಿಂಶತಿತಮಂ ದ್ವಿದಿವಸೀಯ ರಾಷ್ಟ್ರೀಯ ಸ್ತರೀಯ ಸಮ್ಮೇಳನಂ ಅದ್ಯ ಹ್ಯಃ ನವದೆಹಲ್ಯಾಂ ಸಂಪನ್ನಂ. ಗೃಹ ಮಂತ್ರಾಲಯಃ ಅವದತ್ ಯತ್ ಭಯೋತ್ಪಾದನಂ ವಿದ್ರೋಹಃ ಮಾದಕ ದ್ರವ್ಯಾಣಾಂ ಕ್ರಯ ವಿಕ್ರಯಣಂ ಶಸ್ತ್ರಾಣಾಂ ಕ್ರಯ ವಿಕ್ರಯಣಂ ಮಾನವ ವ್ಯಾಪಾರಂ ವನ್ಯಜೀವಾನಾಂ ಕ್ರಯ ಕ್ರಯಣಂ ಇತ್ಯಾದಿನಾಂ ಸಂಘಟಿತಾನಾಂ ಅಪರಾಧ ಪ್ರಕಾರಾಣಾಂ ನಿವಾರಣಾರ್ಥಂ ಸಹಕಾರಿತಾ ವಿಷಯೇ ಉಭಯ ಪಕ್ಷೌ ಚರ್ಚಾಂ ಕೃತವಂತೌ. ಭಾರತ ರೂಸ್ ದೇಶಾಭ್ಯಾಂ ಹ್ಯಃ ಸಂಯುಕ್ತ ರಾಷ್ಟ್ರ ಬ್ರಿಕ್ಸ್ ಯುರೇಷಿಯನ್ ಸಮೂಹ ಶಂಘಾಯಿ ಸಹಯೋಗ ಸಂಘಟನಾನಿ ಸಮೇತ್ಯ ಬಹುಪಾಕ್ಷಿಕ ಮಂಚೇಷು ಆತಂಕವಾದ ರೋಧಿ ಸಹಯೋಗಂ ಇತೋಪಿ ಸುದೃಢೀಕರಣಸ್ಯ ಪ್ರತಿಬದ್ಧತಾ ಪುನರುದ್ಘಾಟಿತ. ಭಾರತ ರೂಸ್ ಆತಂಕವಾದ ನಿರೋಧಕ ಸಂಯುಕ್ತ ಕಾರ್ಯ ಸಮೂಹಸ್ಯ ಚತುರ್ದಶೋಪವೇಶನಂ ಹ್ಯಃ ನವದೆಹಲ್ಯಾಂ ಆಯೋಜಿತಮಾಸೀತ್. ದ್ವೌ ದೇಶೌ ಸೀಮಾಪಾರೆ ಆತಂಕವಾದಂ ಸಮೇತ್ಯ ಆತಂಕವಾದಸ್ಯ ಸರ್ವೇಷಾಂ ರೂಪಾಣಾಂ ಅಭಿವ್ಯಕ್ತಿನಾಂಚ ನಿಂದಾಂ ಕೃತವಂತೌ. ಭಾರತೀಯಾಂತರಿಕ್ಷ ಅನುಸಂಧಾನ ಸಂಘಟನಂ ಮಧ್ಯಪ್ರದೇಶಸ್ಯ ಶೋಪುರ ನಗರಸ್ಯ ಏರಿಯಲ್ ಡೆಲಿವರಿ ರಿಸರ್ಚ್ ಆಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇತ್ಯಸ್ಯ ಡ್ರಾಪ್ ಝೋನ್ ಇತ್ಯತ್ರ ಗಗನಯಾನ ಉಪಕ್ರಮಸ್ಯ ಕೃತೆ ಮಹತ್ವಪೂರ್ಣಂ ಏಕೀಕೃತಂ IMAT ಇತಿ ಪರೀಕ್ಷಾ ಸಫಲತಯಾ ಆಯೋಜಿತ. ಭಾರತರ್ತು ವಿಜ್ಞಾನ ವಿಭಾಗೇನ ಉಕ್ತಂ ಯತ್ ಆಗಾಮಿಷು ತ್ರಿಷು ದಿನೇಷು ನೈಋತ್ಯ ಪ್ರಾವೃಷೆ ಉತ್ತರ ಅರಬಸಾಗರ